ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ನಮಗನಿ ಕಣ್ಣು ಲೊಟ್ಟ ಅಸದ್ದ ಸಿನ್ಲ ಸೊಪ್ಪ ನೀನೆಟ್ಲಾ ಗಡದ್ರ ಕಟ್ಟ ಅಸದ್ದ ಸಿನ್ಲ ಸೊಪ್ಪ ನೀನೆಟ್ಲಾ ಗಡದ್ರ ಕಟ್ಟ.